do bi ye juma ni pa le sori kase nti jama moni ni yakopo betwe na ye juma obia wo obo jama yi wo yakopo betwe na ye juma odofo so ya me do bi be ye juma diso ma bo amani ansa wo ye gwan wo ye gwan ela so ya me do bi be ye juma diso ma bo amani ese ojo ni pa we be ye juma ti se ade o be ye no jidi Hola, hola.